ಬುರಮೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ